ತಿನೋ ಭವಾರ್ಣವೇ ವಿತರ್ಕ ವೀಚಿ ಸಂಕುಲೇ ವಿವಿಕ್ತ ವಾಸಿನ ಸದಾ ಭಜಂತಿ ಮುಕ್ತಯೇ ಮುದಾ ನಿರಸ್ಯ ಇಂದ್ರಿಯಾದಿಕಂ ಪ್ರಯಾಂತಿ ತೇ ಗತಿಂ ಸ್ವಕಂ.

ಆಧಿಪತ್ಯಮಯಂ ಸಮಂತ ಪರ್ಯಾಯೇ ಸ್ಯಾತ್ ಸಾರ್ವಭೌಮಃ ಸಾರ್ವಾಯುಷಾಂ ತದಾಪರಾರ್ಧಾತ್ ಪೃಥಿವ್ಯಯೇ

ಕಾಯ ನಮ ಆರ್ಯ ಲಕ್ಷಣ ಶೀಲ ವ್ರತಾಯ ನಮ ಉಪಶಿಕ್ಷಿತಾತ್ಮನ ಉಪಾಸಿತ ಲೋಕಾಯ ನಮಃ ಸಾಧುವಾದ ನಿಕಷಣಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ.

ಗುಣ ವಿಭವೈಶ್ವರ್ಯಶೀಲಾದ್ಯನವಧಿಕಾ ಅತಿಶಯ ಸಂಖ್ಯ ಕಲ್ಯಾಣ ಗುಣಗಣಾಂ ಅಪ್ರಮೇಯ ಕೃಪಾರತ್ನಾಕರಂ ಭಗವಂತಂ ಶ್ರೀರಾಮಚಂದ್ರಂ ಶರಣಮಹಂ ಪ್ರಪದ್ಯೆ. ಓಂ ಅಪ್ರಮೇಯ ಕೃಪಾರತ್ನಾಕರಾಯ ಭಗವತೇ ಶ್ರೀರಾಮಚಂದ್ರಾಯ ನಮಃ. ಚರಣಕಮಲೇಶು ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ ನಮಸ್ಕರೋಮಿ.

0: ಸುವ ಓಂ ಶ್ರೀ ಅಮರನಾಥಾಯ ನಮಃ ಕ್ರಮೇಣ ಪಾದ್ಯ ಮಹಸ್ಯೋರ್ಘ್ಯ ಮುಖೇ ಆತ್ಮನಿಯಂ
1: ಸರ್ವಾಂಗೇಶು ಸ್ಥಾನಂ ಸಮರ್ಪಯಾಮಿ
0: ಓಂ ಮಾಸೋಜೋ ವಸರವತೀನೇಲಗ್ರೀವೋ ಬಿಲೋಹಿತಃ ಉದೈಣಂ ಗೋಪ ಅದೇಶಾಯ ನರಿಣಾ